0: ಏನು
1: ಸುತ್ತ ಬುಳ್ಳುತ್ತಿ ಋಷಿ ರಾಜ ಬದಂಗಡಿಲ
0: ಹಾಕ ಮಾರ್ಲಿ
1: ಅನಿ
0: ಮಾೇ ಋಷಿ ಮಾತ್ರ ಧಾವತ್ ಪಳತರೇನು ಕಚ್ಚಾಜವ
1: ದಯಾಲಬ್ರಿಕಾ
0: ಆಣಿ ಸುತ್ತ ರೇಣುಕಾ ಲಾಗಲು ತಿ ಬೋಲಾಯಿಲ
1: ಕೈ ಲಾಗಲು ತಿ ಬೋಲಾಯಿಲ
0: ಅಹ ಋಷಿ ಮಹಾರಾಜ
1: ಅಲ ಕಾ
0: ಏ ಘಡಾ ನೀಮಿ ಪ್ರಮಾಣ ಮಲಾ ಉಸಲು ನಾ ತೆವಡಾ ಘಡಾ ಉಸಲು ಲಾಗಾ ಮಾಜರ್ತಿ ಫಾರ ಉಪಕಾರ ಹೊತ್ತಿಲ್
1: ಎವಡಾ ಮಂತ ನಾ ತೆವಳೇಲ
0: ಸುತ್ತ ಜಬುದಾಗಿ ಋಷಿ ಕಾಯ್ ಬೋಲ್ತು ರೇಣುಕಾಲ
1: ಕೈ ಲಾಗಲು ಸುತ್ತ ಬೋಲಾಯಿಲ
0: ಬಾಯಿ
1: ಅಲ ಕಾ
0: ಜೋರ್ ಮಲಾ ವಚನ ದಿಲ ತರ ಮಗ ಮಗ ಮಾತ್ರ ತುಲಾ ಘಡಾ
1: ಉಸಲು ಲಾಗಿಲ್ ಬರ್ಕಾ
0: ಮಗ ರೇಣುಕಾನ ಮಾಗ್ತಾ ಪುಡ್ತಾನ ವಿಚಾರ ಕರ್ತಾ
1: ಸುತ್ತ ಜಬುದಾಗಿ ಋಷಿಲ
0: ಮಹಾರಾಜ
1: ಕೈ ಕಲ
0: ಉವತ್ತ.

0: ಮಾತ್ರ
1: ಕೈವರ
0: ಸೋತ ಜಬುದಾಗ ನೀ ರುಚಿನ ಮಾತ್ರ
1: ಸೋತ ಗಡ ಉತ್ತರೂ ದಿಲ ಬರುಬಾ
0: ರೇಣು ಕಾಕೊಂಡು ವಚನ ಘಟ್ಲ ನೀ ಘಡ ಉತ್ತರೂ ಡುಯಿಸಿರಲ ದಿಲಾ
1: ಆನಿ ಸೋತ ರೇಣುಗ ಮಾತ್ರ ಡುಯಿಸಿರಾ ಸಿರಲ ಘಡಲಾಮು
0: ನೀ ಗುಣ ಗೇಲೆ ಸೋತ ಶಂಕರಾಚ ಸಬಿರಾ ನೀ ಕೈಲಾಸ ಗಿರಿಲಾ
1: ಆನಿ ಜಾವನ್ಸಿನಾ
0: ಆಪಲೇ ಮಾಪಿತ್ಯಾಚಿ ಸೇವಾ ಕರು ಲಾಗ್ಲಿ
1: ಆನಿ ಮಾತ್
0: ಎವಡ್ಯಾ ಶಂಕರನ್ ಧಿಕ್ಕಾರ ಕೇಲಾ ಸೋತ ರೇಣುಕಾಚಾ
1: ಕಾಯ್ ಕರ್ತಾ ಬರ
0: ಬೈ
1: ಕಾಯ್ ಝಾಲಾ
0: ನೇಮಿ ಪ್ರಮಾಣ ತೂ ಸೇವಿಲಾ ಲವಕರ ಪೂಜಿಲಾ ಯೇತಿನ ಆದ ಉಸಿರ್ ಧೋನ್ಯಾಚಿ ಕಾರಣ ಕೊಂಚಿ
1: ಆಸು ಸುತಾ ಬೋಳಾ ದೇವ ಶಂಕರ ಲಾಗ್ರಾ ತಾ ಬೋಳಾ ಆಪಲ್ಯಾ ಲಿಕಿಲಾ
0: ತೇವಾ ಬಾಬಾ
1: ಕಾಯ್ ಝಾಲಾ
0: ಹೆ ರಂಕಾರಿ ತಳ್ಯಾಲಾ ಏಕ ಮಾತರ ವರದ ಋಷಿ
1: ಆಹೆ ಬರ ಕಾ
0: ತು ಮೇತ್ರ ನ ಪಾಯಿಲ್ಯಾ ಬರುಬರ್
1: ಜ ದೃಷ್ಟಿ ತಜಗಡೆ ಕಿಲ್ಯಾ ಬರುಬರ್ ಮಾಜಿ ಶಕ್ತಿ
0: ಕಮಿ ಝಾಲಿ ಆನಿ ಮಲಾ ತೇ ಘಡಾ ಮಾತ್ರ ಉಚ್ಲಿ ನಾಕ್
1: ಮನೋನ್ ಕೃತಾ ನ ಋಷಿ ಕಡೂನ್ ತು ಘಡಾ ಉತ್ರೂನ್ ಘೆತ್ಲಾ
0: ಹಾಕ ಮಾರ್ಲಿ ನೆ ಘಡಾ ಉತ್ರೂ ಲಾಗ್ ಭಟ್ಲ್ಯಾರ್ ತು ಋಷಿ ನ ಮಾಜಕಡ ವಚನ್ ಘೆತ್ಲಾ ಹೆ
1: ತು ಕೊಂಚ ಬರ
0: ಕಾರಣ ಲಗ್ನ ವಿವಾಹ ಅಪ್ಚಾ ದೋಗಾಚಾ ಝಾಲಾ ಪಾಹಿಜೆ ಅಸ ತು ಋಷಿ ನ ವರ ಮಾಗುನ್ ಘೆತ್ಲಾ ಹೆ
1: ವಚನ್ ದಿಲಿ ಮಲಾ ವಚನ್ ಮಾಗುನ್ ಘೆತ್ಲಾ
0: तेव्हा शंकराने विचार केला जे तुला हवे हवे ते पाय मिळाले बर का
1: आणि मग
0: म्हणून स्वतः शंकरानं
1: काय केलं त्या ठिकाणाला
0: रेणुका तया बाईला रेणुका तया